ಚಾರಿ ಖೇಲ ತಮಾಷಾ ತುಂದೂಕಾರಿ ಬಾಜಿ ಖೇಲ ಗಯೆ ಬಾಜಿಗರ ಜ್ಯೋ ನಿಸ ಸುಪ್ನ ಪಖಲಾಯೀ ಹೇ ತಿನ್ಕೋ ತಖತ ಮಿಳಿ ಬಡಿಯಾಯಿ ನಿರ್ಪೋ ಮನ ವಸ್ಯಾ ಲಿವಲಾಯಿ ಖಂಡಿ ಬ್ರಹ್ಮಂಡಿ ಪತಾಲೀ ಪುರಿ ತ್ರೇ ಪವಣ ತಾಡಿ ಲಾಯೀ ಹೇ ಸಾಚಿ ನಗರಿ ತಖತ ಸುಚಾವಾ ಗುರುಮುಖ ಸಾಚ ಮಿಲೇ ಸುಖ ಪಾವಾ ಸಾಚೇ ಸಾಚೇ ತಖತ ಬಡಾಯಿ.